ಆಗಿಲ್ಲ. ಯಾರ ಮಾಲನೆಯೋ ಕಸಿ ಹೊಲೆಯಾಗಿರೋ ಯಾಗೆ ಸುಂಚರಿಯಾಗಿಲ್ಲ. ಯಾರ ಯಾ ಜರ್ಸಿ ಯಾರೇ ಬಿಸುಕು ಜೈ.